ಚೇರಿಯೋ ಕರಕ ಬರೋ ನಮ್ಮ ಚೇರಿಯೋ ಆ ಶಿವು ಶೋಭಾ ತೋಡೇನೋ ಸಿಗೋ ಈ ಕೈ ಮಮ್ಮಿ ನೋ ಬಾ ನೀ ನಲಾಫಿ ಅಮ್ಮ ಚೇರಿ ಓ ಬೆ ಬಾ ಜೋ ಜೇ ಮ ಚೇರಿ ಯಾರೋ ಗಿಡ ಬಿ ಬಾ ಬುಕ್ವಾ ನಾ ಯಿ ವಾ ಮ ಚೇರಿ ಬಿಯೆ ಯಿ ಗಿ ವಾ ಗ ಬೆ ಕು ಕು ರೆ ಚಿಗೋ ಮುಗು ಯಾರೋ ಯಾ ಫಿ ಗಿ ದಂ ಬಾ ಸಾ ಬಾ ಬಿ ಗು ಗಿ ಆ ಯಿ ನಂ ಬಾ ರು ಚೇರಿ ನೋ ಚಿಗೋ ಅಮ್ಮ ಚೋ ದಾ ದಿ ಅಜೆ ಯಿ ಮ ಚೇರಿ ಗ ಎಂ ದೋ ದೋ ಆ ಲು ಚೇರಿ ಗ ಎಂ ದೋ